0: ಅಲ್ಲಿ ದುನಿಯಾ ಸೆ ನದರ್ ನಿವಾಲಿ ಅರ್ಥಬುದ
1: খানা দিদি
0: বাইকা খাম বাই জীবর খাম।

0: ಗಂಡ ಕಿಡಿದ ಗಂಡ ಕಿಡಿದ ಇದಕ್ಕ ಜನ ತಾಕದೆ ಇದಕ್ಕ ಜನ ತಾಕದೆ ಇದಕ್ಕ ಜನ ತಾಕದೆ ಇದಕ್ಕ ಜನ ತಾಕದೆ ಇದಕ್ಕ ಜನ ತಾಕದೆ
1: ನನ್ನ ದನಿಗೆ ನಿನ್ನ ದನಿಯ
2: ತೀರಿದಂತೆ ನಮ್ಮ ದನಿಯ
1: ನಾ ಸ್ವರಮು ನೀ ಸ್ವರಮು ಸಂಗಮ ಮೈ ಮನ ಸ್ವರಂಗ ಅವತರಿಸಿ ಎಂದೇ ಸ್ವರವು ನಿನ್ನಲುಡೆ ಸ್ವರವು.